ಕಲಾಯ ನಮಃ, ಸ್ಥಪತಿ ಸ್ಥಿರಾಯ ನಮಃ, ವಿಜಿತಾತ್ಮನೇ ನಮಃ, ವಿಧೇಯಾತ್ಮನೇ ನಮಃ, ಭೂತವಾಹನ ಸಾರಥಯೇ ನಮಃ, ಸಗಣಾಯ ನಮಃ, ಗಣಕಾರ್ಯಾಯ ನಮಃ, ಸುಕೀರ್ತಯೇ ನಮಃ, ಛಿನ್ನ ಸಂಶಯಾಯ ನಮಃ, ಕಾಮದೇವಾಯ ನಮಃ, ಕಾಮಪಾಲಾಯ ನಮಃ, ಭಸ್ಮೋದ್ಧೂಳಿತ ವಿಗ್ರಹಾಯ ನಮಃ, ಭಸ್ಮಪ್ರಿಯಾಯ ನಮಃ, ಭಸ್ಮಶಾಯಿನೇ ನಮಃ, ಕಾಮಿನೇ ಕಾಂತಾಯ ನಮಃ, ಕೃತಾಗಮಾಯ ನಮಃ, ಸಮಾಯುಕ್ತಾಯ ನಮಃ, ನಿವೃತ್ತಾತ್ಮನೇ ನಮಃ, ಧರ್ಮಯುಕ್ತಾಯ ನಮಃ, ಸದಾಶಿವಾಯ ನಮಃ.

ಕಿರೀಟಿ ತ್ರಿದಶಾಧಿಪಾಯ ನಮಃ ವಿಶ್ವಗೋಪ್ತ್ರೇ ನಮಃ ವಿಶ್ವಭರ್ತ್ರೇ ನಮಃ ಸುಧೀರಾಯ ನಮಃ ರುಚಿರಾಂಗದಾಯ ನಮಃ ಜನನಾಯ ನಮಃ ಜನಜನ್ಮಾದಯೇ ನಮಃ ಪ್ರೀತಿಮತೇ ನಮಃ ನೀತಿಮತೇ ನಮಃ ನಯಾಯ ನಮಃ ವಿಶಿಷ್ಟಾಯ ನಮಃ ಕಾಶ್ಯಪಾಯ ನಮಃ ಭಾನವೇ ನಮಃ ಭೀಮಾಯ ನಮಃ ಭೀಮಪರಾಕ್ರಮಾಯ ನಮಃ ಪ್ರಣವಾಯ ನಮಃ ಸಪ್ತಧಾಚಾರಾಯ ನಮಃ ಮಹಾಕಾಯಾಯ ಮಹಾಧನುಷೇ ನಮಃ ಜನ್ಮಾಧಿಪಾಯ ನಮಃ ಮಹಾದೇವಾಯ ನಮಃ ಸಕಲಾಗಮಪಾರಗಾಯ ನಮಃ ತತ್ವಾತತ್ವವಿವೇಕಾತ್ಮನೇ ನಮಃ ವಿಭೂಷ್ಣವೇ ನಮಃ ಭೂತಿಭೂಷಣಾಯ ನಮಃ ಋಷಯೇ ನಮಃ ಬ್ರಾಹ್ಮಣ ವಿಜ್ಜಿಷ್ಣವೇ ನಮಃ ಜನ್ಮ ಮೃತ್ಯುಜರಾತಿಗಾಯ ನಮಃ ಯಜ್ಞಾಯ ಯಜ್ಞಪತಯೇ ನಮಃ ಯಜ್ವನೇ ನಮಃ ಯಜ್ಞಾಂತಾಯ ನಮಃ ಅಮೋಘ ವಿಕ್ರಮಾಯ ನಮಃ ಮಹೇಂದ್ರಾಯ ನಮಃ ದುರ್ಭರಾಯ ನಮಃ ಸೇನಿನೇ ನಮಃ ಯಜ್ಞಾಂಗಾಯ ಯಜ್ಞವಾಹನಾಯ ನಮಃ ಪಂಚಬ್ರಹ್ಮ ಸಮುತ್ಪತ್ತಯೇ ನಮಃ ವಿಶ್ವೇಶಾಯ ನಮಃ ವಿಮಲೋದಯಾಯ ನಮಃ ಆತ್ಮಯೋನಯೇ ನಮಃ ಅನಾದ್ಯಂತಾಯ ನಮಃ ಷಡ್ವಿಂಶತ್ ಸಪ್ತಲೋಕಧೃಷೇ ನಮಃ ಗಾಯತ್ರೀವಲ್ಲಭಾಯ ನಮಃ ಪ್ರಾಂಶವೇ ನಮಃ ವಿಶ್ವಾವಾಸಾಯ ನಮಃ ಪ್ರಭಾಕರಾಯ ನಮಃ ಶಿಶವೇ ನಮಃ ಗಿರಿರಥಾಯ ನಮಃ ಸಮ್ರಾಟ್ಸುಷೇಣಾಯ ನಮಃ ಸುರಶತ್ರುಘ್ನೇ ನಮಃ ಅಮೋಘಾಯ ನಮಃ ಅರಿಷ್ಟಮಥನಾಯ ನಮಃ ಮುಕುಂದಾಯ ನಮಃ ವಿಗತಜ್ವರಾಯ ನಮಃ ಸ್ವಯಂ ಜ್ಯೋತಿಷೇ ನಮಃ ಅಣುಜ್ಯೋತಿಷೇ ನಮಃ ಆತ್ಮಜ್ಯೋತಿಷೇ ನಮಃ ಅಚಂಚಲಾಯ ನಮಃ ಪಿಂಗಳಾಯ ನಮಃ ಕಪಿಲಶ್ಮಶ್ರೂಣೇ ನಮಃ ಶಾಸ್ತ್ರನೇತ್ರತ್ರಯೀತನವೇ ನಮಃ ಜ್ಞಾನಸ್ಕಂದಾಯ ನಮಃ ಮಹಾಜ್ಞಾನಿನೇ ನಮಃ ನಿರುತ್ಪತ್ತಯೇ ನಮಃ ಉಪಪ್ಲವಾಯ ನಮಃ ಭಗಾಯ ನಮಃ ವಿವಸ್ವತೇ ಆದಿತ್ಯಾಯ ನಮಃ ಯೋಗಾಚಾರ್ಯಾಯ ನಮಃ ಬೃಹಸ್ಪತಯೇ ನಮಃ ಉದಾರಕೀರ್ತಯೇ ನಮಃ ಉದ್ಯೋಗಿನೇ ನಮಃ ಸದ್ಯೋಗಿನೇ ನಮಃ ಸದಸನ್ಮಯಾಯ ನಮಃ ನಕ್ಷತ್ರಮಾಲಿನೇ ರಾಕೇಶಾಯ ನಮಃ ಸಾಧಿಷ್ಠಾನಾಯ ನಮಃ ಷಡಾಶ್ರಯಾಯ ನಮಃ ಪವಿತ್ರಪಾಣಯೇ ನಮಃ ಪಾಪಾರಯೇ ನಮಃ ಮಣಿಪೂರಾಯ ನಮಃ ಮನೋಗತಯೇ ನಮಃ ಹೃತ್ಪುಂಡರೀಕಮಾಸೀನಾಯ ನಮಃ ಶುಕ್ಲಾಯ ನಮಃ ಶಾಂತಾಯ ವೃಷಾಕಪಯೇ ನಮಃ ವಿಷ್ಣವೇ ನಮಃ ಗ್ರಹಪತಯೇ ನಮಃ ಕೃಷ್ಣಾಯ ನಮಃ ಸಮರ್ಥಾಯ ನಮಃ ಅರ್ಥನಾಶನಾಯ ನಮಃ ಅಧರ್ಮಶತ್ರವೇ ನಮಃ ಅಕ್ಷಯ್ಯಾಯ ನಮಃ ಪುರುಹುತಾಯ ಪುರುಷ್ಟುತಾಯ ನಮಃ ಬ್ರಹ್ಮಗರ್ಭಾಯ ನಮಃ ಬೃಹದ್ಗರ್ಭಾಯ ನಮಃ ಧರ್ಮಧೇನವೇ ನಮಃ ಧನಾಗಮಾಯ ನಮಃ ಜಗದಿತ್ತೈಷಿ ಸುಗತಾಯ ನಮಃ ಕುಮಾರಾಯ ನಮಃ ಕುಶಲಾಗಮಾಯ ನಮಃ ಹಿರಣ್ಯವರ್ಣಾಯ ನಮಃ ಜ್ಯೋತಿಷ್ಮತೇ ನಮಃ ನಾನಾಭೂತಧರಾಯ ನಮಃ ಧ್ವನಯೇ ನಮಃ ಅರೋಗಾಯ ನಮಃ ನಿಯಮಾಧ್ಯಕ್ಷಾಯ ನಮಃ ವಿಶ್ವಾಮಿತ್ರಾಯ ದ್ವಿಜೋತ್ತಮಾಯ ನಮಃ ಬೃಹಜ್ಯೋತಿಷೇ ನಮಃ ಸುಧಾಮ್ನೇ ನಮಃ ಮಹಾಜ್ಯೋತಿಷೇ ನಮಃ ಅನುತ್ತಮಾಯ ನಮಃ ಮಾತಾಮಹಾಯ ನಮಃ ಮಾತರಿಶ್ವಣೇ ನಮಃ ನಭಸ್ವತೇ ನಮಃ ನಾಗಹಾರದೃಶೇ ನಮಃ ಪುಲಸ್ತ್ಯಾಯ ನಮಃ ಪುಲಹಾಯ ನಮಃ ಅಗಸ್ತ್ಯಾಯ ನಮಃ ಜಾತೂಕರ್ಣ್ಯಾಯ ನಮಃ ಪರಾಶರಾಯ ನಮಃ ನಿರಾವರಣಧರ್ಮಜ್ಞಾಯ ನಮಃ ವಿರಿಂಚಾಯ ನಮಃ ವಿಷ್ಟರಶ್ರವಸೇ ನಮಃ ಆತ್ಮಭುವೇ ನಮಃ ಅನಿರುದ್ಧಾಯ ನಮಃ ಅತ್ರಿಜ್ಞಾನಮೂರ್ತಯೇ ನಮಃ ಮಹಾಯಶಸೇ ನಮಃ ಲೋಕಚೂಡಾಮಣಯೇ ನಮಃ ವೀರಾಯ ನಮಃ ಚಂಡಸತ್ಯಪರಾಕ್ರಮಾಯ ನಮಃ ವ್ಯಾಲಕಲ್ಪಾಯ ನಮಃ ಮಹಾಕಲ್ಪಾಯ ನಮಃ ಮಹಾವೃಕ್ಷಾಯ ನಮಃ ಕಲಾಧರಾಯ ನಮಃ ಅಲಂಕರಿಷ್ಣವೇ ನಮಃ ಅಚಲಾಯ ನಮಃ ರೋಚಿಷ್ಣವೇ ನಮಃ ವಿಕ್ರಮೋತ್ತಮಾಯ ನಮಃ ಆಶುಶಬ್ದಪತಯೇ ನಮಃ ವೇಗಿನೇ ನಮಃ ಪ್ಲವನಾಯ ನಮಃ ಶಿಖಿಸಾರಥಯೇ ನಮಃ ಅಸಂಸೃಷ್ಟಾಯ ನಮಃ ಅತಿತಯೇ ನಮಃ.
சக்ராய பிரமாதினே நமஹ, பாபநாசனாய நமஹ, வசுஸ்ரவசே நமஹ, கவ்யவாஹாய நமஹ, பிரதப்தாய நமஹ, விஸ்வபோஜனாய நமஹ, ஜர்யாய நமஹ, ஜராதிஷமனாய நமஹ, லோஹிதாய நமஹ, தனூனபாதே நமஹ, ரிஷதஸ்வாய நமஹ, நபசே நமஹ, யோனயே நமஹ, சுப்ரதீகாய நமஹ, தமிஸ்ரக்னே நமஹ, நிதாகாய தபனாய நமஹ, மேகாய பக்ஷாய நமஹ, பரபுரஞ்சயாய நமஹ, முகானிலாய நமஹ, சுனிஷ்பண்ணாய நமஹ, சுரபயே நமஹ, சிசிராத்மகாய நமஹ, வசந்தாய மாதவாய நமஹ, க்ரீஷ்மாய நமஹ, நபஸ்யாய நமஹ, பீஜவாஹனாய நமஹ,

0: ಭೂಯಶ್ಚ ಶರದಃ ಶತಾತ ಹರಿಃ ಓಂ
1: ಓಂ ನಮಃಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೆ. ಫಿಲಾಸಫಿಕಲ್ ಡಿಸ್ಕೋಸಸ್ ಅಂಡ್ ಪಿರಿಯ ಪುರಾಣಂ ಲೆಕ್ಚರ್ಸ್ ಇನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶಿವತತ್ವ. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
2: ஓம் நம சிவாய். டியர் லிசனர்ஸ் ஆஃப் ஷைவம் டாட் ஆர், யுவர் அமௌண்ட் லெசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் நரசிங்க முனையரையர் நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
3: ஸ்ரீ குருப்பியோ நம. எல்ல மகானுபாவரிகளிகோ நமஸ்கார. ஈக முந்தக்கே நரசிங்க முனியார் அனுவ மகாராஜா, ಇವರೂ ಕೂಡ ಶಿವಭಕ್ತರಾಗಿರುವ ನಾಯನಾರೇ. ಇವರ ಚರಿತ್ರೆಯನ್ನು ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇನೆ. ಆದರೆ ಈಗ ಜ್ಞಾಪಿಸಕ್ಕೋಸ್ಕರ ಎರಡು ವಾಕ್ಯ ಮೂರು ವಾಕ್ಯದಲ್ಲಿ ಹೇಳ್ತೀನಿ. ಇವರು ಪ್ರತಿದಿನವೂ ಶಿವಭಕ್ತರನ್ನು ಕರೆದು ಅವರಿಗೆ ಉಪಚಾರ ಮಾಡಿ ಒಬ್ಬೊಬ್ಬರಿಗೂ ಅವರು ಹೇಗಿದ್ದರೂ ಸರಿ, ಹಣೆಯಲ್ಲಿ ವಿಭೂತಿ ರುದ್ರಾಕ್ಷರ ಮಾಲೆ ಇದ್ದು ಬಿಟ್ಟರೆ ಸಾಕು, ವಿಭೂತಿ ಇದ್ರೇ ಸಾಕು, ಅವರನ್ನು ಪ್ರಶ್ನಿಸುವುದೇ ಇಲ್ಲ. ಅವರು ನಿಜವಾಗಲೂ ಶಿವಭಕ್ತರು, ಶಿವಶರಣರು ಅಂತ ನಂಬಿಬಿಡು ಅವರು. ಹೀಗೆ ಮಾಡಿ ಪ್ರತಿದಿನವೂ ಅಷ್ಟು ಜನಕ್ಕೆ ಶಿವಶರಣರಿಗೆ ಭೋಜನ ಎಲ್ಲ ಮಾಡಿಸಿ 100 ಹೊನ್ನುಗಳನ್ನು ಕೊಡ್ತಾ ಇದ್ದವರು. ಒಂದು ದಿವಸ ಏನಾಗಿದೆ, ಆ ನಿಂತ ಶಿವಶರಣರಲ್ಲಿ ಒಬ್ಬರು, ಅವರು ನಿಜವಾಗಿ ಶಿವಶರಣರೇ ಅಲ್ಲ, ಒಬ್ಬ ಕೆಟ್ಟ ಮನುಷ್ಯ. ಕೆಟ್ಟ ಮನುಷ್ಯ ಅಂದರೆ ನಡತೆ ಚೆನ್ನಾಗಿಲ್ಲ. ಅವರು ಬಂದಿರೋದನ್ನು ಗಮನಿಸಿದರು ಯಾರೋ ಒಬ್ಬರು, ನೋಡಿ ಇಲ್ಲಿ ಒಬ್ಬ ಬಂದಿದ್ದಾನೆ, ಆದರೆ ಚೆನ್ನಾಗಿ ವಿಭೂತಿಯೆಲ್ಲ ಹಾಕ್ಕೊಂಡಿದ್ದಾರೆ. ರಾಜನಿಗೆ ಹೇಳಿದ್ರು, ನೋಡಿ ಅಲ್ಲಿ ನಿಂತಿದ್ದಾರಲ್ಲ ಒಬ್ಬರು, ಅವರು ಶಿವಭಕ್ತರೇ ಅಲ್ಲ, ಬೂಟಾಟಿಕೆಯವರು, ಹಣೆಯ ಮೇಲೆ ಮಾತ್ರ ಇದು ಚೆನ್ನಾಗಿ ವಿಭೂತಿ ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ. ಅವರ ದೃಷ್ಟಿಯೆಲ್ಲ ಎಲ್ಲಿದೆ ಅಂತಂದರೆ ಅಲ್ಲಿ ಬೇರೆ ಕಡೆ ಹೆಂಗಸರೆಲ್ಲ ಇದ್ದಾರಲ್ಲ ಆ ಕಡೆ, ಅಂಥ ಮನುಷ್ಯ ಅವನು, ಆದ್ದರಿಂದ ಅವರಿಗೆ ನೀವು ಹೀಗೆ ಮಾಡಬೇಡಿ ಅಂತ. ಹಾ ಶಿವಶಿವ ಅಂತ ಕಿವಿ ಮುಚ್ಕೊಂಡ್ಬಿಟ್ರು ಈ ಮಹಾರಾಜರು. ಶಿವಭಕ್ತರು ಅಂತ ನಾನು ಅಂದ್ಕೊಂಡ ಮೇಲೆ ಅವರು ಶಿವಭಕ್ತರೇ, ಅವರ ಬಗ್ಗೆ ಕೆಟ್ಟ ಮಾತುಗಳನ್ನು ನನ್ನ ಕಿವಿಗೆ ಬೀಳಿಸ್ಬಿಟ್ರಲ್ಲ, ಇದಕ್ಕೆ ನಾನು ಏನು ಪರಿಹಾರ ಮಾಡಲಿ ಅಂತ ಹೇಳಿಬಿಟ್ಟು ಅವರು ಬಂದಾಗ, ಅವರ ಸರದಿ ಬಂದಾಗ ಅವರಿಗೆ ಬೇರೆಯವರಿಗೆ 100 ಹೊನ್ನು ಕೊಡುವುದಾದರೆ ಇವರಿಗೆ 200 ಹೊನ್ನು ಕೊಟ್ಟು ದೋಷವನ್ನು ನಿವಾರಣೆ ಮಾಡಿಕೊಂಡ್ರು. ಈ ಥರ ಕೆಟ್ಟ ಯೋಚನೆ ಮಾಡಿಬಿಟ್ಟನಲ್ಲ ಅಂತ ಹೇಳಿ ಅದನ್ನು ಪರಿಹಾರ ಮಾಡಿಕೊಂಡಿದ್ದು ಹೀಗೆ ಅವರಿಗೆ 200 ಹೊನ್ನುಗಳನ್ನು ಕೊಟ್ಟು ಮಾಡಿಕೊಂಡಂಥ ಮಹಾರಾಜರು ಇವರು. ಇದನ್ನು ನಾನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಿದ್ದೀನಿ, ಬೇರೆ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೇನೆ. ಎಲ್ಲರಿಗೂ ನಮಸ್ಕಾರ.
4: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 spiritual channels from shivam.org. Om Namah Shivaya.
5: Dear listeners of shivam.org, the following is Shukla Yajur Vedam Karma Shaka Adhyayam 33.
6: Atha Trayastrimshodhyayah. Om ಯಜ್ಜಾಗ್ರಾತ ದೂರಮುದೈತಿ ದೈವಂತದು ಸುಪ್ತಸ್ಯ ತಥೈವೈತಿ ದೂರಂಗಮನ್ ಜ್ಯೋತಿಷಾನ್ ಜ್ಯೋತಿರೇಕಂತನ್ಮೇ ಮನಃ ಶಿವಸಂಕಲ್ಪಮಸ್ತು. ಪಿತುನ್ನುಸ್ತೋಷಂ ಮಹೋ ಧರ್ಮಾನಂತವೀಶೀ ಯಸ್ಯ ತ್ರಿತೋ ವ್ಯೋಜಾಸಾ ವೃತ್ರಂ ವಿಪರ್ವಮರ್ದಯಾತ್. ಅನ್ವಿದಾನುಮತೇ ತ್ವಂ ಮನ್ಯಾಸೇ ಶಂಚಾನಸ್ಕೃಧಿ

ಸ್ವಂತೆ ಅಸ್ಯಾಮೇವ ಪ್ರತಿಷ್ಠಂತೆ ಭವತಾಭ್ಯಾಜಸ್ತೆ ಸುತಮಸಂಸಿಶಾಂತೈ ಹಂತೋಮಾಜಯ ಹೇತತ್ಸದೇ ದೇವಾನಾಂ ಬ್ರಹ್ಮ ಹೆಚ್ಚದೋತಾರಶಮೇಹ್ಯಕ್ಷದೋತ್ರೇಜಕ್ಷೈವಾಂಶಂ ಗತ್ವಾ ಪರಮಂ ದೇವಾನಾಂ ಗುಹ್ಯಂ ಬ್ರಹ್ಮಾವರುಂಧೆ ಸದೇವ ಪ್ರಕಾಶಂ ಗಮಯತಿ ಸದೇಹಂ ಪ್ರಕಾಶಂ ಗತಂ ಪ್ರಕಾಶಂ ಪ್ರಜಾನಾಂ ಗಮಯತಿ ಪಾದೈ ಯಚ್ಛತಿ ಯಜ್ಞಪ್ರದರ್ಶೈ.

ಗಣಪತಿಭ್ಯೋ ಗಣಪತಿಭ್ಯಶ್ಚ ಚ ಗಣಪತಿಭ್ಯೋ ಗಣೇಭ್ಯೋ ಗಣೇಭ್ಯೋ ಗಣಪತಿಭ್ಯಶ್ಚ ಗಣಪತಿಭ್ಯಶ್ಚ ಚ ಗಣಪತಿಭ್ಯೋ ಗಣಪತಿಭ್ಯಶ್ಚ ವೋವಶ್ಚ ಗಣಪತಿಭ್ಯೋ ಗಣಪತಿಭ್ಯಶ್ಚ ವಃ ಗಣಪತಿ

0: Namashivaya. Dear listeners of Shaivam.org Radio, the size of our audio collection continues to grow day by day. We now host more than 25,000 audio recordings. In order to make these extensive resources more accessible and beneficial to our radio listeners, we have reorganized our program schedule. Thirumurai music and Thirumurai discourses will be broadcast on Thirunariya Tamilosai. Philosophical discourses and Periyapuranam lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periyapuranam Discourse in Kannada. The title is Narasingha Munayarayar Nayanar Puranam, presented by Sri H.S. Thyagarajan. Thank you. Om Namah Shivaya.
2: Sri Gurubhyo Namaha. ಎಲ್ಲ ಮಹಾನುಭಾವರಿಗಳಿಗೂ ನಮಸ್ಕಾರ. ಈಗ ಮುಂದಕ್ಕೆ ನರಸಿಂಹ ಮುನಿಯಾರ್ ಅನ್ನುವ ಮಹಾರಾಜ, ಇವರೂ ಕೂಡ ಶಿವಭಕ್ತರಾಗಿರುವ ನಾಯನಾರೇ. ಇವರ ಚರಿತ್ರೆಯನ್ನು ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇನೆ. ಆದರೆ ಈಗ ಜ್ಞಾಪಿಸಕ್ಕೋಸ್ಕರ ಎರಡು ವಾಕ್ಯ ಮೂರು ವಾಕ್ಯದಲ್ಲಿ ಹೇಳ್ತೀನಿ. ಇವರು ಪ್ರತಿದಿನವೂ ಶಿವಭಕ್ತರನ್ನು ಕರೆದು ಅವರಿಗೆ ಉಪಚಾರ ಮಾಡಿ ಒಬ್ಬೊಬ್ಬರಿಗೂ ಅವರು ಹೇಗಿದ್ದರೂ ಸರಿ ಹಣೆಯಲ್ಲಿ ವಿಭೂತಿ ರುದ್ರಾಕ್ಷರ ಮಾಲೆ ಇದ್ದುಬಿಟ್ರೆ ಸಾಕು, ವಿಭೂತಿ ಇದ್ದರೇ ಸಾಕು, ಅವರನ್ನು ಪ್ರಶ್ನಿಸುವುದೇ ಇಲ್ಲ. ಅವರು ನಿಜವಾಗಲೂ ಶಿವಭಕ್ತರು ಶಿವಶರಣರು ಅಂತ ನಂಬಿಬಿಡು. ಅವರು ಹೀಗೆ ಮಾಡಿ ಪ್ರತಿದಿನವೂ ಅಷ್ಟು ಜನಕ್ಕೆ ಶಿವಶರಣರಿಗೆ ಭೋಜನ ಎಲ್ಲ ಮಾಡಿಸಿ 100 ಹೊನ್ನುಗಳನ್ನು ಕೊಡ್ತಾ ಇದ್ದವರು. ಒಂದು ದಿವಸ ಏನಾಗಿದೆ, ನಿಂತ ಶಿವಶರಣರಲ್ಲಿ ಒಬ್ಬರು, ಅವರು ನಿಜವಾಗಿ ಶಿವಶರಣರೇ ಅಲ್ಲ, ಒಬ್ಬ ಕೆಟ್ಟ ಮನುಷ್ಯ. ಕೆಟ್ಟ ಮನುಷ್ಯ ಅಂದರೆ ನಡತೆನೇ ಚೆನ್ನಾಗಿಲ್ಲ. ಅವರು ಬಂದಿರೋದನ್ನು ಗಮನಿಸಿದರು ಯಾರೋ ಒಬ್ಬರು, ನೋಡಿ ಇಲ್ಲಿ ಒಬ್ಬ ಬಂದಿದ್ದಾನೆ, ಆದರೆ ಚೆನ್ನಾಗಿ ವಿಭೂತಿಯೆಲ್ಲ ಹಾಕ್ಕೊಂಡಿದ್ದಾರೆ. ರಾಜನಿಗೆ ಹೇಳಿದ್ರು, ನೋಡಿ ಅಲ್ಲಿ ನಿಂತಿದ್ದಾರಲ್ಲ ಒಬ್ಬರು, ಅವರು ಶಿವಭಕ್ತರೇ ಅಲ್ಲ, ಬೂಟಾಟಿಕೆಯವರು, ಹಣೆಯ ಮೇಲೆ ಮಾತ್ರ ಇದು ಚೆನ್ನಾಗಿ ವಿಭೂತಿ ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ. ಅವರ ದೃಷ್ಟಿಯೆಲ್ಲ ಎಲ್ಲಿದೆ ಅಂತಂದರೆ ಅಲ್ಲಿ ಬೇರೆ ಕಡೆ ಹೆಂಗಸರೆಲ್ಲ ಇದಾರಲ್ಲ ಆ ಕಡೆ, ಅಂಥ ಮನುಷ್ಯ ಅವನು, ಆದ್ದರಿಂದ ಅವರಿಗೆ ನೀವು ಹೀಗೆ ಮಾಡಬೇಡಿ ಅಂತ. ಹಾ ಶಿವಶಿವ ಅಂತ ಕಿವಿ ಮುಚ್ಕೊಂಡ್ಬಿಟ್ರು ಈ ಮಹಾರಾಜರು. ಶಿವಭಕ್ತರು ಅಂತ ನಾನು ಅಂದ್ಕೊಂಡ ಮೇಲೆ ಅವರು ಶಿವಭಕ್ತರೇ, ಅವರ ಬಗ್ಗೆ ಕೆಟ್ಟ ಮಾತುಗಳನ್ನು ನನ್ನ ಕಿವಿಗೆ ಬೀಳಿಸ್ಬಿಟ್ರಲ್ಲ, ಇದಕ್ಕೆ ನಾನು ಏನು ಪರಿಹಾರ ಮಾಡಲಿ ಅಂತ ಹೇಳಿಬಿಟ್ಟು ಅವರು ಬಂದಾಗ, ಅವರ ಸರದಿ ಬಂದಾಗ ಅವರಿಗೆ ಬೇರೆಯವರಿಗೆ 100 ಹೊನ್ನು ಕೊಡುವುದಾದರೆ ಇವರಿಗೆ 200 ಹೊನ್ನು ಕೊಟ್ಟು ದೋಷವನ್ನು ನಿವಾರಣೆ ಮಾಡಿಕೊಂಡ್ರು. ಈ ಥರ ಕೆಟ್ಟ ಯೋಚನೆ ಮಾಡಿಬಿಟ್ಟನಲ್ಲ ಅಂತ ಹೇಳಿ ಅದನ್ನು ಪರಿಹಾರ ಮಾಡಿಕೊಂಡಿದ್ದು ಹೀಗೆ ಅವರಿಗೆ 200 ಹೊನ್ನುಗಳನ್ನು ಕೊಟ್ಟು ಮಾಡಿಕೊಂಡಂಥ ಮಹಾರಾಜರು ಇವರು. ಇದನ್ನು ನಾನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಿದ್ದೀನಿ, ಬೇರೆ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೇನೆ. ಎಲ್ಲರಿಗೂ ನಮಸ್ಕಾರ.
3: Om Namah Shivaya. You're listening to Shaivam.org Radios. 24/7 spiritual channels from Shaivam.org. Om Namah Shivaya.
4: Dear listeners of Shaivam.org, the following is Shukla Yajurvedam, Karmashaka, Adhyayam 33.
5: ಅಥ ತ್ರಯಸ್ತ್ರಿಂಶೋಧ್ಯಾಯಃ. ಓಂ ಯಜ್ಜಾಗ್ರಾತೋ ದೂರಮುದೈತಿ ದೈವಂ ತದೋ ಸುಪ್ತಸ್ಯ ತಥೈವೈತಿ ದೂರಂ ಗಮನ್ ಜ್ಯೋತಿಷಾನ್ ಜ್ಯೋತಿರೇಕಂ ತನ್ಮೇ ಮನಃ ಶಿವ ಸಂಕಲ್ಪಮಸ್ತು. ಪಿತುನ್ನುಸ್ತೋಷಂ ಮಹೋ ಧರ್ಮಾನಂತವೀಶೀ ಯಸ್ಯ ತ್ರಿತೋ ವ್ಯೋಜಾಸಾ ವೃತ್ರಂ ವಿಪರ್ವಮರ್ದಯಾತ್.

ಸಾವನ್ನಭಿಯುಧ್ಯಾ ಮಾತ್ವಾತಾನದೀಶೀಶೇ ವೀರ್ಯಸ್ಯೋಭಯೇಭ್ಯಃ ಪ್ರಚೀಕಿತ್ಸಾಗ ಇಷ್ಟೌ ಅಷ್ಟೌ ವ್ಯಖ್ಯತ್ಕಕುಭಃ ಪೃಥಿವ್ಯಾ ಸ್ತ್ರೀಧನ್ವಯೋಜಾನಾ ಸಪ್ತ ಸಿಂಧೂನ್ ಹಿರಣ್ಯಾಕ್ಷಃ ಸಾವಿತಾ ದೇವ ಆಗಾದ್ದಧದ್ರತ್ನಾ ದಾಶುಷೇವಾರ್ಯಾಣಿ